ಮನೆ ಕೇಂದ್ರ ಮಾಡಿ ಮನೆ ಕೇಂದ್ರ ಮಾಡಿ ಮರಬೇಕು ಮನೆ ಕೇಂದ್ರ ಮಾಡಿ ದಿನ ಮಾಡಿ ಮನೆ ಮಾಡಿ.